ಚೇತಿ ಗತ ಸಂಭವ ಸಿದ್ಧಿದ ಶ್ರೀ ಕೃಷ್ಣ ಮಾರಿ ಗಿರಿಜಯ ತವ ಸುಪ್ರಭಾತ ದೈತ್ಯಾಹರ್ದಿತೆ ಪುರಗಣ ತ್ರಿದಿವಂ ಪ್ರಯಾತೆ ಶಂಭೋ ತದೀಯ ಶುಭ ಭಸ್ಮಜ ಪಂಚಕೃತ್ಯೇ ಇಚ್ಛಾಕೃತಿ ತ್ವಮಸಿ ಕುಂಡಲಿನಿ ಚ ಬಾಲ ಶ್ರೀ ಕೃಷ್ಣ ಮಾರಿ ಗಿರಿಜಯ ತವ ಸುಪ್ರಭಾತಂ.

ಕಚರೀ ವಿಬುಧೈಸ ಸಿದ್ಧಿ ಯೋಗೀಶರೈಸ ತಮಹರ್ಷಿ ಗಣೈ ಅವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ.